ಏವ ಶತ್ರುನ್ ಹಂದುಂ ನಿಶ್ಚಿಗಾಯ. ಹೇ ಮಾದುಲ ಕೃಪಾ, ಹೇ ಕೃದವತ್ಮ ಮಹಾಶಯ, ಉತ್ತಿಷ್ಟದ ಉತ್ತಿಷ್ಟದ. ಸಹ ತೌ ಸರ್ವಂ ಅವದತ್, ಪುತ್ರಗ ಅದ್ಯ ವಿಶ್ರಾಮೃದಂ, ಶ್ವಃ ಪ್ರಭಾದೇ ಶತ್ರುವಧಾಯ ಗಚ್ಚಾಮಃ ಇತಿ ಕೃಪಃ ಸ ಸ್ನೇಹಂ ಪುನಃ ಪುನರಭಿ ಅವದತ್. ಕಿಂದು ಸಹ ಚಂಚಲಃ ಆಸಿ. ಅಂದೇ ತಾಭ್ಯಾಂ ದ್ರೌಣಿ ಪಾಂಜಾಲಃ ಶಿಬಿರಂ ಜಗಾಮ. ಅಹೋ ದ್ವಾರಿ, ಏಕೋ ಭೀಕರ ರಾಕ್ಷಸಃ ಅತ್ರ ಏವಂ ತುಮುಲಂ ಯುದ್ಧಂ ಪ್ರಾವರ್ತದ. ಅಶ್ವಥಾತ್ಮನಃ ಸರ್ವಾಣಿ ಆಯುಧಾನಿ ರಾಕ್ಷಸಃ ಗೃಹೀತವಾನ್. ನಿರಾಯುಧಃ ಸೇನಾಪತಿಃ ಕುಲಧರ್ಮಂ ಪರಮೇಶ್ವರಂ ಸಾದರಂ ಅಚಿಂತಯತ್.